0: ಕಡದು ಉದರ ಕಡದು ಕದ ದೆ ತಕದ ನತರ ದರದಿ ತಾಂ ಕಡದು ಉದರ ಕಡದು ಕಡದ ಕದರ ಕಡದ ತಕದ ನದಿ ತಕ ಮಿತಕ ಜನ್ನು ತಕ ಮಿತಕ ಜನ್ನು ತಕ ಮಿತಕ ಜನ್ನು ತಕ ಮಿತಕ ಜನ್ನು ತಕ ಕಡದು ಕದ ತಕ ಕಡದು ಕದ ತಕ ಕಡದು ಕದ ನನ್ನದನಿಗೆ ನಿನ್ನದನಿಯ
1: श्रोते हो, आपण ट्यून केलं 102.7 मेगाहर्ट्स आणि न्यूज ऑन AIR या ॲपवर. आकाशवाणीचं कोल्हापूर केंद्र. सकाळचे 9 वाजत आहेत.
2: हिंदी चित्रपट संगीताचा कार्यक्रम गीत बहार.